0: ಬಿಸ್ನೆಸ್ ಟ್ರೆಂಡಿಗೆ ಮಾರ್ಗ
1: ಕೆಸ ಆದ್ರೆ ಹಂಗನ್ನು ಬೇಗಿಲ್ಲ ತೀನವನಿವೆ. ಕೆಸಟ ಸಿದ್ದಾಲೇ ಇಪ್ಪ ಕೆಸ ಸಿರಪ್ಪೆಗ ಬಿವಾಮ ಹಂಗನ್ನಡಿಮೆ ನೆತಿಕೆಲ್ಲಮ ದಾನ್ನ ಪುಡು
2: ನಿಯಮ ಆಯುರ್ವೇದ ಒಸು ಕೆಸ ಸಮನೀಕರಾಯಿ
1: ಮಾರೈನಿ
3: FM 95.8 Net FM Divaina Pura

ಕಾಲಿಯ ಮಂಗಲಿಕಾಶ್ರಯ ಅಂತ ಸಂಚೇವ ಮಹೇಶ್ ಲಕ್ಮತು ಮಧು ಅಂತ ನಿಮ್ಮಂತಿರಿಯ ದೇವಿಂದ ಫ್ಯಾಷನ್ ಗಾರ್ಮೆಂಟ್ ಗೆ ಒಕ್ಕೊಮ್ಮ ಸೆಟ್ಟಿಗೆ ಕತ್ತು ಕರೆಗಿನ ಹಮ್ಮ ಸಿಂಧು ಗಡ ಕುಮ್ಮಾದ್ರಿ ದೇಖ ಮಂಗಾದ್ರೆ ಗೊಡ ಐದಂಗಿಯದ ವಸ್ತಿಗೆ ಆವೆನತ್ತೆ ಆ ಹೊರಣಿವಾಡು ಮೆವ್ವ ಏ ಹಿಂದ ನಂಗೆ ಉಮ್ಮದೆಣ್ಣ ವಟಿನ್ನೆದ್ನ ಮಂಕಿ ಅನ್ಮೇ ಕೊಲ್ಲಂಟ ಕೆಲ್ಲಂಟ

ಸುಖನಾಥ ವೂ ಅಪ ತಥಾಗತ ಸಮ್ಮಾ ಸಂಬುದು ಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬು ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೆ ಪಿಹಿಟ ಆರಕ್ಷಾವ ಆಶೀರ್ವಾದೆ ಅಪೇ ಜೀವಿತವಲಟ ಸೆಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿ ವಂದನಾವಹ ಏಕಾತ್ಮಿಕ ವೆಮು.